0: ಯಾದ್ಯೋ ಜಿ ಬಲಂ ನದಿಲ್ ಮಾಂಗರಿಯೋ ಖೇಜರಲ್ಲಿರೋ ಸಾಂಗರಿಯೋ ಸಾಬರಮಲ್ ಸಬಲ್ ಕಿ ಸುರಿಲಿ ಆವಾಜ್ ಮೇ ಆಪಾ ಸುಣಿಯಾ ಯೋ ಲೋಕ ಗೀತ ಔರ್ ಜಾಣಕಾರಿ ಸುಣ ಲಿಯಾ ಲೋಕ ಗೀತ ಸುಣ ಲಿಯಾ ಔರ್ ಕಾರ್ಯಕ್ರಮ ಖೇತಿ ಬಾಡಿ ಕೋ ಸಮಯ ಅಠೇ ಪೂರೋ ತೋ ಚಾಲೋ ರೇ ಹೋ ರಿಯೋ ತೋ ಮಧು ನಾಯಕ
1: ಔರ್ ತಮ ಬೇನ್ ನೆ ದೋ
0: ಆಜ್ಞಾ ಚಾಲಾ ಔರ್ ಕರ
1: ರಾಮ
0: ರಾಮ ರಾಮ ಸರ್